0: ಸುಖ ಸಬಹಿ ರಾಮನ
1: ಸಬಹಿ ರಾಮನ
0: ಭಕ್ತ ಜನರ ಜೀವನ ಘನ ಏಕ ರಾಮನ
1: ಭಕ್ತ ಜನರ ಜೀವನ ಘನ ಏಕ ರಾಮನ
0: ಭಕ್ತ ಜನರ ಜೀವನ ಘನ ಏಕ ರಾಮನ
1: ಭಕ್ತ ಜನರ